ನಾಯೋ ನರ ನರೇಂದ್ರ ಪಶವೋ ಮೃಗೇಂದ್ರ ವನ್ಯಾಶ್ಚಯೇ ಕೀಟ ಪತಂಗ ಭೃಂಗಾಃ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನು ತಸ್ಮೈ ನಮಃ ಶ್ರೀ ರವಿನಂದನಾಯ ದೇಶಾಶ್ಚ ದುರ್ಗಾಣಿ ವನ